ಹೇಳ್ತಾನೆ ಆ ತಾತಗ, ನಮ್ಮ ಅನಾನಗಲ್ವ ಅನಾನಾಲ ಬಲಾಕ್ಷಿಮನ್ನಿಮ್ಮಿಗಕ್ಕೋ ಅಂಗ್ನ ಕತಿಮ್ನಿ ತೊಕ್ಸೋಗ ಕತ್ತಕ್ಸುಗೋ ತಮಕ್ಕೋ ಅಕ್ಕಗಲು ಅಕ್ಕಲು ಇಲ್ಲಂಗಿ ತೊಕ್ಸೋಗ ಔಷಕಗಳು ಯಕ್ಕಲಾಕ್ಷಿ ಮಗತ್ತಲಿ ತಮಕ್ಕ ನಿಂಗ ತೊಕ್ಸೋಗ ಔಷಂಗ್ನಿ ಅತುಲ್ಲೋಕ್ಸುತ್ತ ಅಮ್ಮ ಕನಿಯ ಕಕ್ಸುತ್ತ ಪಿನ್ನಗಿಯ ಕಕ್ಜೋ ಅಕ್ಸುತ್ತ ತಾಕ್ಕೊ ತೊಕ್ಸೋಗ ಔಷಿ ಸಂಗಿನಗಲಾಕ್ಷಿ ಮಗತ್ತಿಗು ಇನ್ನೊಬ್ಲುತ ತೊಕ್ಸೋಗಕ್ತಬ ತಮಕ್ಕೊ ಪಿನ್ನಗಿಲೋಂಗ ಚೇಮ್ಮಲಾಕ್ಷಿ ಮಗತ್ತಿಗು ಇಮನ್ನ ಸೋಗ್ಲು ಅನಿಕುಲುಗ ತಾಯಿನ ಪೀತ ಬ್ರೂಷನ್ ಆಗ್ತಾಕತ್ತಲಾಕ್ಷಿಮಯ್ಯ ಇನ್ನೊಯ್ಯಕ್ಷಿಮಲತ್ತೊ ತೊಕ್ಸೋಗಿ ತುಯ್ನಗ್ಲು ನೀ ತಾನ ಅಕ್ಸುಲು ಅಂಗಿಯೂತಿಲಾಕ್ಷಿ ಮಗಕ್ಕೊ ಸೋಕಾಯ್ ಮನಗ್ಲಿ ಮಾಂಗ ತೈಕ್ಷಿ ಮಕಾವಯ್ಯ ಮಗಮ ಪನಿ ಕಲಾಕ್ಷಿಮಂಗಿಮತ ತಾಯ್ಸುಮನಿಯುತಿಲ್ಲುಗು ಪನಿಯುಯುಗಲು ಅತಿಗುವಂಗುಸಿಮಯುವಿನಿ ಉಲಾಕ್ಷಿಮಂಗ್ ಮತ ಉವಂಗ ಅಂಗ್ನ ಉಗಮ ಪಿತ್ಯಾಕ್ತಾವ್ಲುಂಗ ನಗ್ಲಿಗಿಯಾವ್ಲುಂಗ ತಾಯ್ಮನ್ನ ಪಿನ್ನಗಯಾವ್ಲುಂಗ ನಯಕುಲುಗಿಬ್ಲುನಿಂಗ ಅಕ್ಕ ಕುಪ್ತ ತಾನ ತಿಗುವಾಗಸಿಮಯಗಲುವಂಗನ್ ನೂನಕ್ಕತಿಗೆ ಕಟ್ಟಲಾಕ್ಷಿಮಗತ್ತಿಗು ಉವಂನಿ ಅಂಗಯುಕ್ಸಕ್ಜುವಂಗುಗಲುವಾಕ್ಷಿ ತಾನಲು ಅಬ್ಬಕುಲುಗ ಲಿಸಿ ಇತಿನ್ನುವ ಲಯಾಕತ್ತಲಕ್ತೋಕ್ ತಾನತ್ತಾವು ಅಬ್ಬಕುಲುಮ್ನಿ ತೊಕ್ಸೋಗಲಾಕ್ಷಿಮಗಕ್ಕು ನುತಾವು ಕಟ್ಟಿಗಿಬ್ಲುಗು ಅಂಗಯುಗಿಯಾಕ್ಸುಕ್ಕಲುವಾಕ್ಸುಗು ಪಿನ್ನಗಯಕ್ಚಮಗಲುಗಿಲಾಕ್ಷಿಮಗಕ್ಕು ಅಬ್ಬಕುಲುಮ್ನಿ ತೊಕ್ಸೋಗಾಕ್ಸುಗು ಅತಾವುಸಮ್ಮೆ ಅತ್ತಕಂಗ್ನಗನ್ನು ಅತಾತಚ್ಚಾಪ್ತ ತಿಗುವಿನಿ ತಾಯಿಮನ್ನ ಪಿನ್ನಗಿಲುವಕ್ಕನಿಲಾಕ್ಷಿಮಗನ್ನು ತಾಕೋಲು ತೊಕ್ಸೋಗಕ್ಪಕ್ತಬು ಅನೆಯಲುಗ ಅನೆಯಲುಗಿಬ್ಲು ತಿಕ್ಕು ತಾನ ಅತಾತಗ ತಾಕು ಅಜ್ಜಿಗೇನಿ ತೊಕ್ಸೋಗಂಗ್ನಗಯ್ಯವು ತಿಗುವಾಕ್ಸಿಗಲು ತಾನ ಅತಾತಚ್ಚಾಗಲುವಾಗ ತಿಗುವಾಕ್ಸಿಮ್ನಿ ತೊಕ್ಸೋಗಕ್ಕು ಅಬ್ಬಕುಲು ಮತ್ತ ತಿಗುವಾಕ್ಸಿ ಇಲ್ಲವಕ್ಸುನಿಯು ಇಮನ್ನ ಪಿಕ್ಕುಲಿನ್ನಕ್ಜುವಾಕ್ಸುನಿ ಸಗಿಮನಕ್ಜುವಾಕ್ಸುನಿ ತಮಕ್ಕು ತಾಯಿಮನ್ನೈತುವಲಾಕ್ಷಿಮಂಗ್ ಮತ ಮಿಕಿಲುವಕ್ತಲೂಲಾಕ್ಷಿಮನ್ನಗಮ ಅನಗತಾಗಮ ಅನಿಬ್ಬಿಕ್ಸಗನಾಮಕ್ಸಿಂಗಿತಿಲ್ಲುಗ ಅನಿನ್ನಗಮ ಮಿಕಿತ್ತುಮಗಲುನ್ನಗಮ ಇನ್ನ ತಾನ ಅಂಗ್ನಕತಿಗ ಅನಾನಗ ಇಲ್ಲ ಪಾಲಕ್ತಲೂಲಾಕ್ಷಿಮನ್ನಗಮ ಕೋಯಕ್ಕಸುನಿ ಕೆಮ್ಮಿಯು ಅಕುಪ್ಪಿ ಬೆಗುಲುವನು ಸಿಕುಸಿಮಯುಮು ತದ್ಬುಂಗ ತುತಿನ್ನಕ್ಸುನಿ ಕೋಯಕ್ಕಿತ್ತುವಲೂನ್ನಗಮಿ ಉವಂನಿ ಸಿಂಗೈಬ್ಲುನಿ ತಾಯಿಮ ತಮೌನ ಇನ್ನ ಅನಿಲ ಕಜ್ಜುತಿಗಿಲಾಕ್ಷಿಮನ್ನ ಸುಗಿಲ್ಲುಗುಲಿ ಉವಂನಿ ಉಖಾಜಾಲಕ್ಷಿಮಂಗಿಕ್ಕಲುವಾಕ್ತುಂಗ ತಾನ ತಾಯಿಮನ್ನೈತುನ ಸುಗಿಬ್ಲುಗು ಒಕ್ಕತ್ತುವಿನ್ನಕ್ಕುಂಗ ಅಕ್ಕಲಾಂಗ್ಮ ಇಕ್ಪಿಯಾಗ್ದಿಂಗ್ವಿನು ಇಲಿಮ್ಮಗಿ ಲಾಕ್ಷಿಮನ್ನಂಗ್ಮಿಂಗ್ಮಂಗ ಮಿಕ್ಕಿಲುವಾಗ್ನಿಕ್ಕುಮ ನಗ್ಲಿಗಿಬ್ಲುನಿಂಗ ಸೋಕಾಯ್ಮ ಇಕ್ಪಿಯಾಗ್ದ ಕಸಲುಂಗ್ನಂಗ್ಮಿಗಮ್ಯಕ್ ನಕ್ಕಿಕ್ಕಾಮ್ನ ಜಪತಾತ್ಯಾಕ್ತುವಲನ್ನಗಮ್ ಇಕ್ಪಿಯಾಗ್ದಿಂಗ್ವಿಟ್ಟಿಮ್ಮಗಿ ಲಾಕ್ಷಿಮನ್ನಂಗ್ಮಿಂಗ್ಮಂಗ ಮಿಕ್ಕಿಲುವಾಗ್ನಿಕ್ಕುಮ್ನ ತಾಯಿನಲು ಅಂಗ್ನಾಕ್ವಿನವಾಪಿಮ್ನಿಂಗ್ ತೊಕ್ಸೋಗಲಾಕ್ಷಿಮಂಗ್ಮಿಯಕ್ಕು ಉಕ್ಕು ಅತಂಗುಲಾಕ್ಕು ಕೊಲುವಾಕ್ಕು ಅನಾನಂಗ ತಾಕು ಅಂಗ್ನಕತಿಗೆ ಇಂಗುನ್ನ ಮಟ್ಟಿಗೆ ಅನಾನಗಲು ಇಲ್ಲ ಅಂಗ್ನಕತಿಗ ತಾಕು ಅಂಗ್ನಾಕ್ವಿನವಾಪಿಗಲು ತಾಯಿನ ನೋವನುವಾಪಿಗಿಮಂಗ ಅಂಗ್ನಾಕ್ವಿನವಾಪಿಗಿಗಕ್ಕು ಮನ್ನ ಅಜ್ಜಿಯು ಮಿತ್ತುಮಿ ತೊಕ್ಸೋಗಾವಶ್ಯಕಾಗಮ ಕೊವೆಯಾಗಿ ಜಮ್ಮಗೆಯಲು ಕಟ್ಟಲಾಕ್ಷಿಮಂಗ್ಮಿಯಕ್ಕೆ ಇಮನ್ನಾಲು ಪಿಮ್ಮಗೆ ಉಜ್ಜುತ್ತಿಗಿಲ್ಲಗೆಯಲು ಲಕ್ಷವಿ ಹಾಗಿಲ್ಲ ತಾಯಿನಲ್ಲು ಅತಾತತಿಯಲ್ಲು ಅಕ್ಕಲು ಮಲೆ ಮಕ್ಕಳು ನುಕಾಗಿಲಾಕ್ಷಿಮಯ್ಯಂಗ ಇಲ್ಲ ಅಂಗಯ್ಯು ಅಲು ಬಕ್ಕಿಯಾಗನ್ನ ಅಂಗಯ್ಯು ವೆಕ್ಕಲಾಕ್ಷಿಮಯ್ಯಂಗ ತುಕ್ ತೊಕ್ ಚೂಕ್ ನೀ ಅತಕಲಾಕ್ತು ಹಬ್ಬಕಬ್ಬಗಿಲಾಕ್ಷಿಮಗಕ್ಕು ಸೊ ಹಬ್ಬಕಬ್ಬಗಿಂಗ್ ಮಂಗಾಕ್ಕು ತುಸಲಾಕ್ಷಿಮಂಗ್ ಇತ್ಯಾಕ್ಸುಂಗ ಒಕ್ಕಾಜಾವಲಾಕ್ಷಿಮಂಗ್ ಇತ್ಯಾಕ್ಸುಂಗ ಅನಿಗ ಒಕ್ಕಲ್ಲೋಕೆ ಸಕತಿಗಿಲಾಕ್ಕು ಇನ್ನ ತೊಕಾಲೋ ಲಕ್ಷತ ಇಲ್ಲ ಕಂಗನಿ ತಾಲೋ ಅನಿಗ ಹಬ್ಬಕಬ್ಬಕಲಾವನ್ನೆ ಒಕ್ಕ ಮಾನ ಸಾಕ್ಲಪಲಾಕ್ಷಿಮಯ ಸುಣ್ಣ ಹಬ್ಬ ಹಬ್ಬಕಬ್ಬಗಿನ್ನಿಕ್ಕಲ್ವಾಕೋ ತಾನ ಅನಿಗ ಹಬ್ಬಕಬ್ಬಲಾವಂಗಯುಕ್ಷ ಮಲಿಕ್ ಸಕ್ತಾಲುಗುನ್ನಕ್ಕೋ ಹಬ್ಬಕಬ್ಬಲಿಲ್ಲಗೆ ಕತ್ತಲಾಕ್ಷಿಮಗಮ್ಮ ತಾನ ತಾವು ತೋಕ್ಸೋಗಿಯವ್ ಕಟಂಗಿಮ್ಮ ನುಟಗಾವ್ ಕಟ್ಟಿಗೆ ಎಂದಿ ತಮಕ್ಕು ನಂಗನ್ ಪೇಸು ವಿದ್ಯು ತಿಗಿ ವಿದ್ಯ ಕತ್ತಲಾಕ್ಷಿಮಿಗಕ್ಕೋ ಹಬ್ಬಕ್ಕೆ ಲೋಕಾಕ್ಷಂಗ ಅತಾತತ್ಯಲ್ಲೋಕ್ಕೆ ಲೋಕಾಕ್ಷಂಗ ತಾಯಿನಲ್ಲಿ ಅನಾನತ್ಯಾಗಲು ತಾಸು ಅತಾತತ್ಯಲ್ಲೋಕ್ಕೆ ಲೋಂಗನ್ನುಲೇಂಗ ನನಗಾವಲಾಕ್ಷಿಮಯ್ಯೋ ತಾನ ಉಂಗಗಿಲು ಅಲಾಕ್ಷಿಮಂಗಿನಕ್ಕೋ ನಗ್ಲಿಗಿಲು ಅಕ್ಕವನಿಗಿಮ್ಮಾಂಗ ಇಲ್ಲ ನಗ್ಲಿಗೆ ಯಾವಲು ಆಗಮಲು ಹಬ್ಬಕ್ಕೆ ನಗ್ಲಿಗೆ ಲು ಅಕ್ಕಲು ಅಕ್ಕಲಾಕ್ಷಿಮ ಅಕ್ಕವನಿಗಿಮ್ಮನ್ನು ತಕ್ಕನಿ ತಾಯಿನ ಉಂಗಗಿಲು ಅಲಾಕ್ಷಿಮಂಗಿಸುಗೋ ಕಿಸಿಯಾನೆ ಅನಾನಂಗುವಂನಿ ತೊಕ್ಸೋಗಲಾಕ್ಷಿಮಂಗ್ಮಿಗಕ್ಕೋ ಅನಾನತ್ಯಲ ಕತ್ತಗಲು ಆಗ್ತಿಲ್ಲುಗಿ ತಮಕ್ಕ ಇಲ್ಲಂಗಿ ಅನಾನಂಗುವಂನಿಗ್ಲಿ ತೊಕ್ಸೋಗಯುಗಕ್ಕು ತಾನತ್ತ ಅನಾನಂಗುವಲ್ಲ ಇಮನ್ನ ಪಿಮ್ಮಗ ಜೊತೆಯಲು ಬಿಲಾಕ್ಷಿಮಂಗ್ಮಿಗಕ್ಕು ತಮಕ್ಕ